ಮರಿಯಾನಾ ಆಗಾದೆ ವಗೇಮ ಗೆಂಬುರು ಏ ಕೋಪಿ ಪಾಠ ಅಸ್ದೆಕ ಏ ಅಸ್ದಿಕ ದಿಹ ಬಲಪು ಹೆಮ್ಮ ವಾರಿಕಮ ಮಟಹಿತುನೇ ಮಮ ನೊದನ್ನ ಲೋಕ್ಯಾಕೆ ಅಸತ್ತುಲ ಹೆಂಗಿಲಾಯ್ತಿ ಕೇಳ ಏ ಅಸ್ದಿಕೆ ಆದರೆ ದೆಕ್ಕ ಬಲ ಪುರುತು ದೆಕ್ಕ ಮಾವದ್ ದೆಕ್ಕ ಏತ್ ಕಾಲ ಹತ್ತೆಕ್ಕ ಏ ಅಸ್ದಿಕ ಮಗೆ ಆತಟ ಗಿಯ ಅದತ್ ಮತಕಾಯಿ ಕೋಪಿ ಪಾಠ ಏ ಅಸ್ದಿಕ ಅಂತಿಮ ವತಾವಟ ಮಂದಿಹ ಬಲಪು ಹೆಟಿ ಮಠ ಓಣೆ ಉನಾ ಏ ಬೆಲ್ಮ ನವತ್ತ ಗನ್ ತವೇಕ ಪಾರಕ್ ಏ ಅಸ್ದಿ ಕೆತ್ತಲೆ ಅತ್ತರ ಮಂಗ್ವೆನ್ನ ಏತ್ ಮಂಗ ಅತ್ತ ಹರಿಯ ಒಯಾವನೆ ವೇ ಒಯಾವ ಮಗೇ ಕರ ಗನ್ನ ತಿಬುನು ಐತಿಯ ಮಗದ ಸಂಹಾರ ಆದರ ಕಥಾವಲ ಅವಸಾನೇ ಕಿಯನ್ ವೆನ್ವೇ ಮಗ್ ನೆವೇ ನಿಹಂಡ ಅತ ಹರಿ ಮಗಟ ಏ ನಿಸ ಆದಾತ್ ಮಗೆ ಮಾತಕವಲ ತಿಯನ್ನ ಒಯಾ ನೆವೇ ಮಾವ ತವಮ ತತ್ರ ಮಂಕರನ್ನ ಏ ಕೋಪಿ ಪಾಠ ಅಸ್ದೆಕ ಎಹಮ ಕಿವೆ ಪ್ರಾರ್ಥನಾ ದೇವ್ ಮಿನಿ.

ಹಿತ್ತೆನ್ನ ತೇರಲೆ ಅನ್ನ ಹಯ್ಯಕ್ತಿ ಎನ್ನೋನೆ ಮಂದಾರಂ ರೇಟ ಆದರೆನ್ ವ್ಯಾಲಿ ಮರಿನ್ ಸೆವ್ವಂದಿ ಹೆಮಕಿಯನ್ನೆ ಕವಿ ಕಾರಿಗೆನ್ ಪ್ರೇಮ ಅಟ ತದಿನ್ ಅಲ್ಲಗತ್ತು ಆದರ ಹದವತಕ್ ಅತಾರಿನೆಗ ಲೇಸಿಯೆನ್ ಕರನ ವೆಡ ಅನ್ನೆಮೆ ಎತ್ತರೆಮೆ ಕರನ್ನ ಬೆಹ ಹದವತಕ್ ಎಕ ಬೆಂದಿಲ ತಿಬುನು ಅತ ಅತಹರಿಯತ್ ಬೆಂದುನ ಹಿತ ಸದಾಕಾಲಿಕಾಯ್ ಪ್ರೇಮ ಮರುವತ್ ಪ್ರೇಮ ನಿಯಮ ಮತಕ ಸದಾಕಾಲಿಕಾಯ್ ಇತಿನ್ ಪ್ರೇಮೇನಂಗ್ ಹೆಮೈ ಹಿತ ಅತ ನೊಹರ ಅತ ಅತಹರಿನ ಮನುಸೆಕ್ಟ ಲುಕು ಆತ್ಮಹಯ್ಯಕ್ ತಿಯನ್ನೋನೆ ಇದಿ ಮಂಗಹನ್ನೇ ರತ್ತರಂ ಆದರೇ ಕರಲ ತದಿಂಗ್ ಅಲ್ಲಗತ್ತು ಹದವತಕ್ ಅತಾರಿನೆಗೆ ಲೇಸೀದ ಓ ಮಾಮೋ ಬಾತಾರ್ಯ ಏ ಅಪಿ ದೆನ್ ನಮ ವೆನುವೆ ಏ ತುಂಬ ಉಂಬ ಮಗೆ ಅತಾ ಹಿತ ಇದೇಕ ಮಾತಾರ್ಯ ಏದ್ ಮಂತ ಮತ ಆದರೆ ಅಪೇ ಆದರಣೀಯ ಮಿನಿತ್ತು ಅಲಟ ಎಕ್ಕ ವತಾವ ಕಿಯನಾದ ಅಪೇ ಪ್ರೇಮನೀಯ ಮತಕ ಗೊನ್ನೆನ್ ಪುಂಚಿತಕ್ ವತ್ ಉಂಬಟ ಮತಕ್ ವೆನ್ನಮ ನತಿದ ಅಲವೆನ್ ಸಾಶಾಯಿ ಹೆಮ ಕಿಯನ್ನೆ ಅತಹರಿಮ ಪ್ರೇಮ ಕೇಳ ಕೆವಟ ಆದರೆ ಕಿರುಪ ಹಿತಕಿಂಗೆ ಲೇಸಿಯಂಗ್ ಅತಾರಿನ್ನ ಬೆಳೆಯುಣ ಮಗದ ಯಾಟ ಮಗೆ ಆದರೆಗೆ ಎಮ್ಮೆ ಕಾಕುನಾಟ ಮಟ ಆದರೆ ಮಹಮೆ ರಾಕುನ ಮಗದ ಹದವತಿಮ್ಮ ಆದರೆ ಕಿರುಪು ಮಗೆ ಲೇಮ ಸಟ ಮಿದುಳಿನ ಹಾರ ಪುರಾವಟಂ ಪಿಲಿಕಾವಕ್ ವಗೆ ಒಡ್ಡುದು ಅಲ ತಿಬುನೆ ಆದರೆ ಏ ಆದರೆಟ ಸಿನ್ನಕ ರೊಪ್ಪುವಾಗ ಗನ್ನ ಹಯ್ಯಕ್ ತಿಬುನ್ನ ತಿಬುನ್ನ ನೆವೇ ಏಕೆ ಮಂ ಪದಿಂಚ್ ವೆಲ ಇದ್ದಿಮ ಪಸು ಐತಿ ಎಲೆಯಲ್ಲ ತಿಬುನ ವೆನ ಹಿತಕಟ ಇತಿಂಗ್ ಅಸೀಮಾಂತಿಕವ ಆದರೆ ಕರಪು ಮಠ ಅಸೀಮಾಂತಿಕ ಬೊರುಕಿ ಅನುಕೊಟ ಐತಿಯ ಸೀಮಾ ಸಹಿತ ವೆಲ ವಿಶ್ವಾಸ ಝೀರೋ ವೆಲ ಕಾಲಕಿರಿಮ್ ಸೀಟ ಸೀಯಕ್ ವೆಲ ಅತಹರಿಮ ಎಕವುನ ಇತಿಂಗ್ ಅಂತಿಮೆ ಮಂಗ ಅತಹರಿಯ ನಿರ್ನಾಮಿಕಾಯೇ